0: You're listening to CMR FM 101.3.
1: Listen to us around the universe. www.cmr.fm.
2: ಬಿವಿನಾ ಕಮ್ಯುನಿಕೇಷನ್ಸ್ ಆಶ್ರಯದಲ್ಲಿ ಇಂಡಿಯಾ ಅಬ್ಸರ್ವರ್ ನಡೆಸಿಕೊಡುವ ಕನ್ನಡ ಕಸ್ತೂರಿ ಕಾರ್ಯಕ್ರಮದ ಕೇಳುಗರಿಗೆ ಗೀತಾ ನಾಗರಾಜು ಹಾಗೂ
3: ಬಿವಿ ನಾಗರಾಜು ಮಾಡುವ ನಮಸ್ಕಾರಗಳು. ಕನ್ನಡ ಕಸ್ತೂರಿ ಕೆನಡಾದ ಏಕೈಕ ಕನ್ನಡ ರೇಡಿಯೋ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 8:30 to 8:30 ಅಂತಾರಾಷ್ಟ್ರೀಯ ಸುದ್ದಿಗಳು, ಅದರಲ್ಲೂ ಕರ್ನಾಟಕದ ಬೆಳವಣಿಗೆಗಳು, ಸಾಹಿತ್ಯ, ಸಂಗೀತ, ಕಲೆ, ಸಿನಿಮಾ ಹಾಡುಗಳು, ಜಾನಪದ ಸಂಗೀತ, ಹೀಗೆ ಹತ್ತಾರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹೊಂದಿರುವ ಕನ್ನಡ ಕಸ್ತೂರಿಗೆ ನೇರವಾಗಿ 6476683377 ಅಥವಾ 4165140687 ಇಲ್ಲಿಗೆ ಸಂಪರ್ಕಿಸಿ. www.cmr.fm ಇಲ್ಲಿ ನೇರ ಪ್ರಸಾರ ಕೇಳಿ.

ವಾರದ ಸುದ್ದಿಯ ಸಾರ ಓದುತ್ತಿರುವವರು ಬಿವಿ ನಾಗರಾಜು. ಇಂದು ಶನಿವಾರ, ಆಗಸ್ಟ್ 8, 2026. ಕನ್ನಡ ಕಸ್ತೂರಿ ಸಮಯ ಬೆಳಗ್ಗೆ 8:03. ಹವಾಮಾನ ಮುನ್ಸೂಚನೆ ಪ್ರಕಾರ ದಿನದ ಗರಿಷ್ಠ ಉಷ್ಣಾಂಶ 28 ಡಿಗ್ರಿ ಸೆಲ್ಸಿಯಸ್. ಇನ್ನು ನಮ್ಮ ಎಂದಿನ ಕಳಕಳಿಯ ಮನವಿ, ವಾಹನ ಚಾಲಕರು ವಾಹನ ಚಾಲನೆ ಸಂದರ್ಭದಲ್ಲಿ ಸೆಲ್ ಫೋನ್ ಬಳಸುವುದು ದಂಡನಾರ್ಹ ಅಪರಾಧ, ಇದು ಸದಾ ನೆನಪಿರಲಿ. ಹಾಗೆಯೇ ನಮ್ಮ ಇಂದಿನ ವಾರದ ಸುದ್ದಿಯಲ್ಲಿ ಹಲವಾರು ವಿಶೇಷ ಸಂಗತಿಗಳಿವೆ, ಜೊತೆಗೆ ಕನ್ನಡದ ಇಂಪಾದ ಗೀತೆಗಳನ್ನು ಕೂಡ ಕೇಳೋಣ.

ನಿಲ್ಲಿಸ್ಬೇಡಿ ಮಕ್ಕಳೇ, ಹಾಡಿ. ನಿಮ್ಮ ಗಾನ ಮಾಧುರ್ಯಕ್ಕೆ ಶಿವನೇ ಮರುಳಾದಂತೆ. ಹಾಡಿ ಮಕ್ಕಳೇ, ಹಾಡಿ.

0: ಲವ್ಲಿ ಟ್ರಾವೆಲ್, ದೂರ ದೇಶಗಳ ಪ್ರಯಾಣ, ಅದರಲ್ಲೂ ಭಾರತಕ್ಕೆ ಪ್ರಯಾಣ ಬೆಳೆಸುವವರಿಗಾಗಿ ಕಡಿಮೆ ದರಕ್ಕೆ ಪ್ರಯಾಣಿಕರಿಗೆ ನೆರವಾಗಲು ಸದಾ ತೆರೆದ ಮನಸ್ಸನ್ನು ಹೊಂದಿರುವ ಲವ್ಲಿ ಟ್ರಾವೆಲ್ ಟೊರೊಂಟೋ ಮಹಾನಗರದಲ್ಲಿ ಹೆಸರುವಾಸಿ. ನಿಮ್ಮ ಸುಖಕರ ಪ್ರಯಾಣಕ್ಕೆ ಇಂದೇ ನಿಮ್ಮ ಸ್ಥಳ ಕಾಯ್ದಿರಿಸಿ, ಇಂದೇ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 905-458-5300. ಈಗ ಹೊಸ ಶಾಖೆ ಬ್ರಾಂಪ್ಟನ್ ನಗರದ ಕ್ವೀನ್ಸ್ ಮತ್ತು ಏರ್ಪೋರ್ಟ್ ರಸ್ತೆಗೆ ಸಮೀಪದಲ್ಲಿ 80 Maritime Boulevard Unit 54 ಮತ್ತೊಂದು ಶಾಖೆಯನ್ನು ತೆರೆದಿದ್ದಾರೆ. ಇಂದೇ ಭೇಟಿ ಕೊಡಿ, ಸಂಪರ್ಕಿಸಿ 905-458-5300. ಲವ್ಲಿ ಟ್ರಾವೆಲ್.
1: ಬೆಂಗಳೂರಿನ ಸುದ್ದಿ ಇದು. ಮಹತ್ವ ಆಕಾಂಕ್ಷೆಯ ಮೇಕೆದಾಟು ಯೋಜನೆ ಜಾರಿಗೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ ಎಂದು ಹಿರಿಯ ನೀರಾವರಿ ತಜ್ಞ ಕ್ಯಾಪ್ಟನ್ ಎಸ್ ರಾಜಾರಾವ್ ಅವರು ಬಲವಾಗಿ ಪ್ರತಿಪಾದಿಸಿದ್ದಾರೆ. ಜಲವಿವಾದದ ಪರಿಹಾರ ನ್ಯಾಯಮಂಡಳಿಗಳು ನಿರ್ದಿಷ್ಟ ಅವಧಿಯಲ್ಲೇ ತೀರ್ಪು ನೀಡಬೇಕು ಎಂಬುದನ್ನು ಸರ್ಕಾರಿ ಆಯೋಗದ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿ ಇದೆಯಾದರೂ ಕರ್ನಾಟಕದ ಸಾಲಿಗೆ ಈ ನಿಯಮ ಈ ತನಕ ಪಾಲನೆಯಾಗಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಬೆಂಗಳೂರು ವಕೀಲರ ಸಂಘದ ಆಶ್ರಯದಲ್ಲಿ ಹೈಕೋರ್ಟ್ನ ವಕೀಲರ ಸಭಾಂಗಣದಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ಕಾವೇರಿ ಜಲವಿವಾದ ಸಂಕಷ್ಟ ಸೂತ್ರ ಅಂದು ಇಂದು ಎಂಬ ವಿಷಯ ಕುರಿತಂತೆ ಅವರು ಮಾತನಾಡಿದರು.

0: ಏಷ್ಯನ್ ಫುಡ್ ಸೆಂಟರ್ ನೆನೆಸ್ಕೋತಾಯಿ
1: ಅಮ್ಮ, ಅದು ಒಳ್ಳೆ ಆಲೋಚನೆ.
2: ಏಷ್ಯನ್ ಫುಡ್ ಸೆಂಟರ್
3: ಈಗ ನಾನಾ ಕಡೆ,
2: ಬ್ರಾಂಪ್ಟನ್ ನಲ್ಲಿ ಮೂರು ಕಡೆ, 80 ಪೆಟ್ರೋಸೆಟ್ ಡ್ರೈವ್, ಎರಡನೆಯದು 284 Rendar Road, ಮೂರನೆಯದು ಟೋರ್ಬ್ರಾಂಪ್ ಮತ್ತು ನಾರ್ತ್ ಪಾರ್ಕ್ ಬಳಿ. ಇನ್ನು ಇತರೆ ಮೂರು ಶಾಖೆಗಳು ಇಟೋಬಿಕೋಕ್ನಲ್ಲಿ 10 Westmore Drive, ಮಿಸಿಸಾಗದ 1075 ಸೆರೆಮೋನಿಯಲ್ ಡ್ರೈವ್, ನಾರ್ತ್ ಯಾರ್ಕ್ನಲ್ಲಿ 308 Eddystone Avenue. ನಿಮ್ಮ ಅಡುಗೆ ಮನೆಯನ್ನು ಶ್ರೀಮಂತಗೊಳಿಸುವ, ಅರ್ಥಪೂರ್ಣಗೊಳಿಸುವ ಏಷ್ಯನ್ ಫುಡ್ ಸೆಂಟರ್ಗಿಂದೇ ಭೇಟಿ ಕೊಡಿ. ಹೆಚ್ಚಿನ ವಿವರಗಳಿಗೆ ಪ್ರಧಾನ ಶಾಖೆ 416-740-3262 ಇಲ್ಲಿಗೆ ಸಂಪರ್ಕಿಸಿ.
4: ಕೀವ್ನಿಂದ ಬಂದಿರುವಂಥ ಸುದ್ದಿ ಇದು. ರಾತ್ರಿ ವೇಳೆ ಡ್ರೋನ್ ದಾಳಿಯ ಮೂಲಕ ರಷ್ಯಾದ ಇಂಧನ ಮೂಲಸೌಕರ್ಯ ನಾಶಪಡಿಸುತ್ತಿರುವ ಉಕ್ರೇನ್

ಆದರೆ ತೈಲ, ಹಡಗು ಅಥವಾ ಬೋಟಿಗೆ ಆಗಿರುವ ಹಾನಿಯ ಕುರಿತು ಅವರು ಮಾಹಿತಿ ಬಹಿರಂಗಪಡಿಸಿಲ್ಲ. ಅಮೆರಿಕಕ್ಕೆ ಸಂಬಂಧಿಸಿದ ಸುದ್ದಿ ಇದು. 2028 ಅಧ್ಯಕ್ಷೀಯ ಚುನಾವಣೆಗೆ ಜೆ.ಡಿ. ವ್ಯಾನ್ಸ್ ಅವರನ್ನು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಖಾಸಗಿ ಸಭೆಯೊಂದರಲ್ಲಿ ಚರ್ಚಿಸಿದ್ದಾರೆ ಎಂದು ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ.

0: ಮೆನನ್ ಎಲ್ಲ ರೀತಿಯ ಕಾನೂನು ಸಮಸ್ಯೆಗಳಿಗೆ ಪರಿಹಾರಕ್ಕೆ ಹೋರಾಟ ಮಾಡುವ ಸಮರ್ಥ ವಕೀಲರು. ಭೂ ವಿವಾದ, ಇಮಿಗ್ರೇಷನ್, ಅಪಘಾತ, ಕ್ರಿಮಿನಲ್, ಕುಟುಂಬಕ್ಕೆ ಸಂಬಂಧಿಸಿದ ವಿಲ್, ರಿಯಲ್ ಎಸ್ಟೇಟ್ ಸಮಸ್ಯೆಗಳು, ಪರಿಹಾರಕ್ಕೆ ಇವರ ನೇತೃತ್ವದ ಕಾನೂನು ತಜ್ಞ ತಂಡ ಸಿದ್ಧವಾಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಶ್ರೀಮತಿ ಲತಾ ಮೆನನ್, ಬ್ಯಾರಿಸ್ಟರ್, ಸಾಲಿಸಿಟರ್ ಮತ್ತು ನೋಟರಿ ಪಬ್ಲಿಕ್ ಅವರನ್ನ ಸಂಪರ್ಕಿಸಿ. ಮೆನನ್ ಲಾ ಪ್ರೊಫೆಷನಲ್ ಕಾರ್ಪೊರೇಷನ್, 905-956-0747.
1: ಭಾರತದ ಮೀನುಗಾರರಿದ್ದ ಬೋಟ್ ಉತ್ತರ ಶ್ರೀಲಂಕಾ ಕರಾವಳಿಯ ನೆಡುಂತೀವು ದ್ವೀಪದ ಸಮೀಪ ಅಪಘಾತಕ್ಕೀಡಾಗಿತ್ತು. ಭಾರತೀಯ ಮೀನುಗಾರರಿದ್ದ ಬೋಟ್ ಅಂತಾರಾಷ್ಟ್ರೀಯ ಜಲಗಡಿ ಉಲ್ಲಂಘಿಸಿ ಉತ್ತರ ಶ್ರೀಲಂಕಾ ಕರಾವಳಿಯಲ್ಲಿ ಅಕ್ರಮವಾಗಿ ಮೀನುಗಾರಿಕೆಯಲ್ಲಿ ತೊಡಗಿತ್ತು. ಬಾಟಮ್ ಟ್ರಾಲಿಂಗ್ನಲ್ಲಿ ತೊಡಗಿದ್ದಾಗ ಈ ಅವಘಡ ಸಂಭವಿಸಿದೆ ಎಂದು ಶ್ರೀಲಂಕಾದ ನೌಕಾಪಡೆಯ ವಕ್ತಾರ ಚಮಿಂಡ ವಲಕುಲುಗೆ ಹೇಳಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಭಾಗವಾಗಿ ಬೋಟ್ನಲ್ಲಿದ್ದವರನ್ನು ನೆಡುಂತೀವು ದ್ವೀಪಕ್ಕೆ ತರಲಾಗಿದೆ. ಬೋಟ್ಗೆ ಸ್ವಲ್ಪ ಮಟ್ಟಿಗಿನ ಹಾನಿಯಾಗಿದೆ ಎಂದು ಮೂಲಗಳು ಹೇಳಿವೆ. ನವದೆಹಲಿಯಿಂದ ಬಂದಿರುವ ಸುದ್ದಿ ಇದು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗುರುವಾರ ದೂರವಾಣಿ ಕರೆ ಮಾಡಿ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಮಾತುಕತೆ ನಡೆಸಿದ್ದಾರೆ. ಯುದ್ಧದಿಂದಾಗಿ ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿ ಕುರಿತು ಉಭಯ ನಾಯಕರು ಮಾಹಿತಿ ವಿನಿಮಯ ಮಾಡಿಕೊಂಡಿದ್ದಾರಲ್ಲದೆ ನಿರಂತರ ಸಂಪರ್ಕದಲ್ಲಿ ಇರುವುದಕ್ಕೂ ಸಮ್ಮತಿಸಿದ್ದಾರೆಂದು ಪ್ರಧಾನಮಂತ್ರಿಯ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ.